ಬಕ್ಕದಕ್ಕೆ ಪೆಂಡಗಿ ಹಿಂಗೋನೆ ಡೈ ಫಂತ ಮಂಬು ಸಜ್ಜೆ ನೋಯೇ ಬು ಬಕ್ಕರ್ ಜುರು ಪೆಂಡಗಿ ಹಿಂಗೋನೆ ಅಕ್ ಅಂಸತ್ ಜುರು ಪೆಂಡಗಿ ಹಿಂಗೋನೆ ಪೆಂಡಗಿ ಹಿಂಗೋನೆ ಮಾಜೆ ಹಿಂಗೋನೆ ಅಮ್ಮ ದೋ ಜೋಯ್ ವೇತ್ ಮಾತಾ ಅಸಲ್ ನಿ ಜೋಯ್ ವೇತ್ ಅಮ್ಮ ದೋ ಕುಲು ನಫ್ಸಿನ್ ಸಾಯಕತಿಲ್ ಮೌತಿ ಕುಮಸುದ್ದು ದಂಗೈದೆ ಅಮ್ಮ ದೋ ಸಾವು ಬದೇಬ್ನ ಓಲು ಫಾತಿಮ್ ಸೆಂಡೆ.